ಭೂತ ಶೋಧ ಮತಂಗನ ಗಾಧಪಿಯಾದ ನಾದಗತಂಗನ ಖೇದ ಅಭೇದ ಛೇದ ನರಂಗಿ ಚಾರ್ ಚತುರ್ದಿಶ್ ಚಕ್ರ ಫಿರಂಗ ಜಯ ರಾಗ ನ ರಂಗ ನ ರೇಖ ರುಗಂಗ ಜಯ ಶೋಕ ನ ಭೋಗ ನ ಜೋಗ ಜುಗಂಗ ಭೂ ಭಂಜನ ಗಂಜನ ಆದಿಶ ರಂಗ ಜಯ ಬಂದತ ದೇವ ದೇವ ನರಂಗ ಗಣ ಕಿನ್ನರ ಜಾಚ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೆ ಅನ ಭಂಜ ಪ್ರಭಾ ಅನ ಗಂಜ ವೃತಂಗ ಜಯ ಪಾರ ನ ಪಾವತ ಪೂರ ಮತಂಗ ಅನಖಂಡ ಸ್ವರೂಪ ಅಡಂಡ ಪ್ರಭಾ ಜಯ ಜಂಪದ ವೇದ ಪುರಾಣ ಸಭಾ ಜಯ ವೇದ ಕತೇವ ಅನಂತ ಕಹೆ ಜಯ ಭೂತ ಅಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪ ಸುತ ಸಿಂಧು ಅಧೋಮುಖ ತಪ ತಪ ಕೈ ಕಲ್ಪನ ಲೋ ತಪ ತಾಪ ಕರ ನೈ ನೈ ಕೃಪಾ ನಿಧ ಪಾನ ಪರ ಜಯ ಫೋಕಟ ಧರಂ ಸಫೇತ ಜಯ ಏಕ ಚಿತ್ತ ಕೃಪಾ ನಿಧ ಕೋ ಜಪ ಹೇ ತೇ ಯಾ ಭವ ಸಾಗರ ಕೋ ತರ ಹೈ ಭವ ಭೂಲ ನ ದೇಹ ಪುನರ್ಧರ ಹೈ ಏಕ ನಾಮ ಬಿನಾ ನಹಿ ಕೋಟ ಪ್ರತಿ ಏಮ ವೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ ಕೇ ರಸ ಹೇ ತೇ